ಸಾಮರ್ಥ್ಯಮಯಂ ಸಮಂತ ಪರ್ಯಾಯೇ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂತಾದಾಪರಾರ್ಧಾತ್ ಪೃಥಿವ್ಯೈ

ಭರ್ಜನಂ ಬೀಜಾನಾಂ ಭರ್ಜನಂ ಸುಗದಂ ಪದಾನ್ ತರ್ಜನಯ್ಯಮದೋತ್ತಾನಾಂ ರಾಮರಾಮೇತಿ ಗರ್ಜನಂ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ ಜಯ. ಸಂತ ಬಳೆ ಪರಮಾರ್ಥೇ ಭೇಷಧರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾವಿಜಾಯಮದೂತ್ ಶ್ರೀ ಸೀತಾರಾಮ ನಾಮ ಮಹಾರಾಜ ಕೀ. ಶ್ರೀ ರಾಮ ಲಲಾ ಭಗವಾನ್ ಕೀ. ಶ್ರೀ ಹನುಮಾನ್ ದೇ ಮಹಾರಾಜ ಕೀ ಜಯ.

ಜಾ ಧನಿದ ರಾವಣಾಸ ಸಾಂಗ ಅಂಗದ ಶೇವಟ ಸಾ ಕರಿ ವಿಚಾರ ಫಿರುನ ಏಕದ. ಶ್ರೀರಾಮಾಂಚಾ ಹಾ ನಿರೋಪ ವಾಲಿಪುತ್ರ ಅಂಗದಾನ ಜಸಾಚಾ ತಸಾ ಜಾವುನ್ ರಾವಣಾಲಾ ಸಾಂಗಿತ್ಲಾ. ತೆ ತೀಕ್ಷ್ಣ ಶಬ್ದ ಐಕ್ತಾತ್ ರಾವಣಾಚಾ ಕ್ರೋಧಾಲಾ ಸೀಮಾ ರಾಹ್ಯಾ ನಾಹಿತ್. ತ್ಯಾನ ಅಪ್ಲ್ಯಾ ಸಚಿವಾನ ಅಜ್ಞಾ ಕೆಲಿ, ಯಾ ದುರ್ಬುದ್ಧಿ ವಾನರಾಳಾ ಧರೂನ್ ಯಾಸಾ ವಧ ಕರಾ. ತ್ಯಾ ಆಜ್ಞೆ ಸರ್ಷಿ ಸರ್ಪ ಚಿಕ್ಟಾವೆ ತಸೆ ಅನೇಕ ರಾಕ್ಷಸ ಅಂಗದಾಚಾ ದೇಹಾಲಾ ಜಿಟ್ಯಾ ದೇವು ಲಗ್ಲೆ. ತೋ ಮಹಾಬಲಾಢ್ಯ ವಾನರ್ ತ್ಯಾಂಚ್ಯಾಸಹ ರಾವಣಾಚಾ ಪ್ರಾಸಾದ ಶಿಖರಾವರ್ ಉಡಾಲಾ ಆಣಿ ತೆ ಸರ್ವ ರಾಕ್ಷಸ್ ಖಾಲಿ ಭೂಮಿವರ್ ಆಪಟ್ಲೆ. ಅಂಗದಾಚಾ ಭಾರಾನ ಇಂದ್ರ ವಜ್ರಾಚಾ ಮಾರಾನ ಹಿಮಾಲಯ ಖಚಲಾ ಹೋತಾ ತಸಾ ರಾವಣಾಚಾ ಪ್ರಾಸಾದ ಖಚಲಾ. ಶಿಖರ್ ವಿದೀರ್ಣ ಝಾಲ, ಕೋಪಾನ ವ್ಯಾಪ್ತ ಝಾಲೆಲ್ಯಾ ರಾವಣಾನ ಆಪಲ್ಯಾ ಸರ್ವ ಸೈನ್ಯಾಲಾ ಬಾಹೇರ್ ಪಡ್ನ್ಯಾಚಿ ಆಜ್ಞಾ ದಿಲಿ. ತದನಂತರಚಾ ಕಥಾಭಾಗ ಸಾಂಗ್ತಾ ಸಾಂಗ್ತಾ ಲವಕುಶ ವರ್ಣನ್ ಕರೂ ಲಾಗ್ಲೆ. ನಭಾ ಭೇದುನಿ ನಾದ ಚಾಲಲೆ ಶಂಖ ದುಂದುಭೀಸೆ, ನಭಾ ಭೇದುನಿ ನಾದ ಚಾಲಲೆ ಶಂಖ ದುಂದುಭೀಸೆ, ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ಸಶಂಖ ರಾಕ್ಷಸ ಗಣತೋ ದಿಸಲಾ, ಸಶಂಖ ರಾಕ್ಷಸ ಗಣತೋ ದಿಸಲಾ ಕೃಷ್ಣ ಘನಾವರ ಬಲಾಕ ಮಾಲಾ, ಮುಖಾ ತುನೀಶತ ಗರ್ಜೆ ಚಪಲಾ ರಣಾಂಗಣಾವರ ಕೂಸಳ ಲೇತೋ ಪಾವುಸ ಬಾಣಾಂಸೆ, ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ನಾಚತ ಥಯ ಥಯ ನಾಚತ ಥಯ ಥಯ ಖಿಂಕಾಳತಿ ಹಯ, ನಾಚತ ಥಯ ಥಯ ಖಿಂಕಾಳತಿ ಹಯ ಗಜ ಗರ್ಜಿತ ಕರಿ ನಾದ ಸಮನ್ವಯ, ಭೀಷಣ ತಾತಿ ದಡು ನಾದಮಯ ತ್ಯಾ ನಾದಾತಸ ಮಿಳಲೆ ಪದರವ ಪ್ಲವಗ ರಾಕ್ಷಸಾಂಸೆ, ಅನುಪಮೇಯ ಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ. ದಂತ ದಾಬುನಿ ನಿಜ ಅಧರಾವರ್,

ದಂತ ದಾದುನಿ ನಿಜ ಅಧರಾವರ ವಾನರ ತಾಡಣ ಕರಿತಿ ನಿಶಾಚರ ನಭಾತ ಉಡುತಿ ಸದೇಹ ವಾನರ ಶಸ್ತ್ರ ಮನುನತೆ ಘಾವ ಘಾಲಿತಿ ವೃಕ್ಷ ಪರ್ವತಾಂತೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂತೆ ಜಯ ದಾಶರಥಿ ಜಯ ತಾರಾಸುತ ಜಯ ದಾಶರಥಿ ಜಯ ತಾರಾಸುತ ಪ್ರಹಾರ ಕರಿತಿ ವಾನರ ಗರ್ಜತ ಝೇಲಿತ ಶಸ್ತ್ರ ಅಥವಾ ಹಾಣಿತ ಭರಾಸ ಆಲೆ ದ್ವಂದ್ವ ಜನೂಕಿ ಮಹಾಸಾಗರಾಂತೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂತೆ ಗದಾಶೂಳವಾ ಲಾಗುನ ಶಕ್ತಿ ಗದಾಶೂಳವಾ ಲಾಗುನ ಶಕ್ತಿ ರಾಕ್ಷಸ ವಾನರ ಘೇತಿ ಮುಕ್ತಿ ರಣಾತ ಪಡತಿ ಅಪುಲ್ಯ ರಕ್ತಿ ಜಯ ಲಂಕಾಧಿಪ ಘೋಷ ಭುಮವಿತಿ ಅರಿ ವಾನರಾಂಸೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ ದ್ವೀಪ ಕೋಸಳೆ ಪಡಲ ಘೋಡ ದ್ವೀಪ ಕೋಸಳೆ ಪಡಲ ಘೋಡ ವರ ಬಾಣಾಂಚ ಸಡಾ ವಾಕಡ ಹಣ ಮಾರ ಠೋಕ ತೋಡ ಸಂಹಾರಾರ್ಥಿ ಅರ್ಥ ಧಾವತಿ ಸರ್ವ ಭಾಷಿತಾಂಸೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ ರಣಾತ ಮರತ ಆನಂದಾನೆ ರಣಾತ ಮರತ ಆನಂದಾನೆ ಮಾಂಸ ಕರ್ದಮಿ ಫುಲತಿ ವದನೆ ತೀಹಿ ತುಡುವಿಲಿ ಜಾತಿ ಚರಣೆ ರಣಭೂಮಿವರ ಓಹಳ ಸುಟಲೆ ಲಾಲ ಶೋಮಿತಾಸೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ ಕಲೇವರಾವರ ಪಡೆ ಕಲೇವರ ಕಲೇವರಾವರ ಪಡೆ ಕಲೇವರ ರಿಕ್ಷ ನಿಶಾಚರ ನಕಳೆ ವಾನರ ಮರಣ ಹುನಹಿ ಶೌರ್ಯ ಭಯಂಕರ ಕೈಕ ಯೋಜನೆ ಉಡುನಿ ಜಾತಿ ಭಾಗ ಅವಯವಾಂಸೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ ಚಕ್ರೇ ಚರಣೆ ಹಸ್ತ ಲಾಂಗುಲೆ ಚಕ್ರೇ ಚರಣೆ ಹಸ್ತ ಲಾಂಗುಲೆ ಶುಂಡ ಗ್ರೀವಾ ಶಿರೆ ಪಾವುಲೆ ಪಡಲೇತೆ ಶತಖಂಡಿತ ಧಾಲೆ ಪ್ರಲಯ ಕಾಳಸೆ ಅಂಗ ಥರಾರೆ ಧರಣಿ ಗಗನಾಸೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ ದ್ವಂದ್ವ ತರಿಹೋ ಕುಠೆ ಕುಣಾಸೆ ದ್ವಂದ್ವ ತರಿಹೋ ಕುಠೆ ಕುಣಾಸೆ ಕಾಳ ಮುಖಾತುನ ಕೋಣಿ ವಾಸೆ ಕುಠೆ ಕುಣಾಸೆ ಕಬಂಧ ನಾಸೆ ಧುಮಾಳೀತ ತ್ಯಾ ಕೋಣ ನುರಲೆ ಭಾನತ ಕೋಣಾಸೆ ಅನುಪಮೇಯಹೋ ಸುರು ಯುದ್ಧ ಹೇ ರಾಮ ರಾವಣಾಂಸೆ